ಮಸ್ ಮೋಟಾ ಪಡ್ಕಾರ್ ನಿವಾತ ನಾನಕಡ ನಿರ್ಧಾರ ನಿವಾತ ದುನಿಯಾನೆ ದೇಖಾಉ ನಹೀ ಪಣ ಕ್ಯಾ ಕೋಯಿಯೆ ನಿರ್ಖೇಲಾ ಅಜ್ವಾಳ ನೆ ಅಂಧಾರ ನಿವಾತ ಕಹಾನಿಯೋಮಾ ಭಜವೇಲಾ ಬಹು ಅಲಗ ಅಲಗ ಕಿರ್ದಾರ ನಿವಾತ ತಮೆ ಜೋಯಿ ರಹ್ಯಾ ಛೋ ವಾತೋ ವಾತೋ ಸಂಜಯ್ ತ್ರಿ